ಗದಾಧಿಪತೆ ತ್ರಿಪುಗದ ಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾತಿತ ಖಂಡ ವಿಪಾತಿತ ಮುಂಡ ಭಡಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ

ಹಿರಣ ದುರ್ಮದ ಶತ್ರು ಬಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೆ ಚತುರ ವಿಚಾರ ಧುರೀ ನ ಮಹಾಶಿವ ದೂತ ಕೃತ ಪ್ರಮಥಾಧಿಪತೆ ದುರಿತ ದುರೀಹ ದುರಾಶಯ ದುರ್ಮತಿ ದಾನವ ದೂತ ಕೃತಾಂತ ಮತೆ ಜಯ ಜಯ ಜಯ ಮಹಿಷಾಸುರ ಮರ್ದಿನಿ ರಂ